0: ಸಂಸಾರ ಲಾವಣ್ಯ ರಂಗ
1: ಶ್ರೋತೆಹೋ ನಮಸ್ಕಾರ. ಲಾವಣ್ಯರಂಗ ಕಾರ್ಯಕ್ರಮದಲ್ಲಿ ಆಪಲ್ಯ ಸರ್ವಾಂಚ ಹಾರ್ದಿಕ ಸ್ವಾಗತ. ರಾಮ್ ಕದಮಾನೆ ಸಂಗೀತಾಚಿ ಜಿ ಸೇವಾ ಕೇಲಿಲಿ ಆಹೆ ತ್ಯಾ ಸೇವೆಲಾ ಮರಾಠಿ ರಸಿಕಾನೆ ವೇಳೋವೇಳಿ ಪಾವತಿ ದೇಊನ್ ಕೌತುಕಾಚಿ ಥಾಪ ತ್ಯಾನಾ ದಿಲೇಲಿ ಆಹೆ. ತ್ಯಾಂಚೆ ಅನೇಕ ಠಿಕಾಣಿ ಸತ್ಕಾರ ಝಾಲೇಲೆ ಆಹೆತ್. ಛಂದ ಪ್ರೀತಿಚಾ ಚಿತ್ರಪಟಾತಿಲ್ ಮೂರ್ತಿಮಂತ ಭಗವಂತ ಭೇಟಲಾ ಯಾ ಸ್ವರರಚನೆಸಾಠಿ ತ್ಯಾನಾ ಸೂರ ಸಿಂಗಾರ್ ಯಾಂಚ್ಯಾತರ್ಫೆ ಬೃಹಸ್ಪತಿ ಅವಾರ್ಡ್ ಮಿಳಾಲೆ. त्याबद्दल 1970 मध्ये त्यांचा मिरजमध्ये सी रामचंद्र या संगीतकारातर्फे सत्कारही झाला होता.